ಬೇಡಾ, ಈ ಕುಟುಂಬ ಚಡಿ ಉಡ್ಗದು ಬದುಕೈರೆ. ಎಂತ ಅವ್ರ ಕೆಂತಟ ಇಮಗೋ ಮುಯ್ ಕೆಂತಿ ಧರ್ಮಿ, ಅಮರ ಬಾಬುರ ಬುವರ ನಾಟ ಇಮಗೋ ಮುಯ್ ಕೆಂತಿ ಧರ್ಮಿ.